0: ಭಾರತೀಯ ಫಿಲ್ಮ್ ಪತ್ರಿಕಾ ಚಿತ್ರ ಭಾರತಿ.
1: ಸೈಲೆನ್ಸ್, ಲೈಟ್, ಸೌಂಡ್, ಕ್ಯಾಮರಾ, ಆಕ್ಷನ್.